0: ಮೈ ಕಟ್ಟಿ ಕೈಸನು ಇನ್ನಿ ಹಿಡಿಮೆ ಪಿಕ್ಕರ್ ಚುಚ್ಚುದು ಇನ್ನಿ ಹಿಡಿಮೆ ಪಿಕ್ಕರ್ ಚುಚ್ಚುದು
1: ಮೋ ರಾಜ ಹುಚ್ಚುತ್ತೀನಿ ಪೋನಿ ತೋನ ರಾಣಿ ಹುನೆ ಚಕಿ ಖಾಮ್ರ ಚುಟ್ಟೆ ಕಹಾನಿ ಪನೌಲ ಪಿಂಸೆ ಸಾಮಿ ಕರಿ ಕರಿ ವಿಸಟಿನೆ ಕಸ್ತು ತಿಮ್ರ ಪ್ರಾಣಿ ಅಪ ನಚಾಉ ನ ಪರ ಪರ ಜಾನಿ ಜಾನಿ ಮನ ನಚಿಕ ಅಕಾ ಕಿನ ಹುಚ್ಚ ಪಾನಿ ಪಾನಿ ಪೈಸಾ ಥಾಂಕಿತ ಜಾಚ ಅಪ ಸುಹನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಜ್ ನೆ ಪಹೋ ಕಿ